0: ಸ್ನಾನ ಕೋಳಿ ನಾನಿದೆ ಅಪ್ಪನೆ ಹೆಣ್ಣು ಮುಳ್ಳ ತಾಮಿರ ನಾವು ಬೀಳಲೋ ಮ್ಯಾವ್ ಮ್ಯಾವ್ ಬೀಳಲೋ ಥೋಡೆ ಬೀಳಲೋ ನಮಸ್ಕಾರ ಅಂಚಾಗಿ ಕಾಲಿ
1: ರೇಡಿಯೋ ಸಫಲತಾ 103.4 ಮೆಗಾಹರ್ಟ್ಜ್ ನಮ್ಮ ಲಯ